ವೃಷಂ ಗಂಗಾಧರಂ ವೃಷಭವಾಹನಂ ವಿಕೇಶಂ ಖಡವಾಲ ಶೂಲವರದಾಭಯ ಹಸ್ತಿಮೀಶಂ ಸಂಸಾರ ರೋಗಹಂ ಔಷಧಂ ದ್ವಿತೀಯಂ.

ಇದ್ ಆಕಾಶವಾಣಿ ಜಗದಲ್ಪುರ್ ಗೋಂಡಿ ಸಮಾಚಾರ ಬುಲೆಟಿನ್ ಪ್ರಸಂಗ ನನ್ನ ಅಭಿಲೇಶ್ ಕುಮಾರ್. ಪ್ರಮುಖ ಸಮಾಚಾರ. ಸಂಸದ ಮುಸುರ್ ಕಲಾಂ ಪ್ರಸಾದ್ರ 20 ಜುಲೈ ತಿನ್ ಅಮೋದುಲ್ ಅಂತ. ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಬಿಬಿಜಿ ರಾಮ್ಜಿ ಅಧಿನಿಯಮ್ ಇಸಾಬ್ತೆ ಕೊಂಡ ರಾಜ್ಯ ಕಿನ್ ಲಯ 25,000 ಕರೋಡ್ ರೂಪಾಯಿನ ಸಹಾಯತಾ ರಾಶಿ ಪೈಸಾ ಜಾರಿ ಕಿತ್ತೋಳ್. ಛತ್ತೀಸ್ಗಢದ ಏಂಗ್ ಸಂಭಾಗ ಮುಖ್ಯಾಲಯ ಆಡ್ಕೊಂಡೆ ಜಿಲ್ಲಾ ನಗ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿನ ಮೂರ್ತಿ ಬನಾ ಕಿಂತೋರು. ಮುಖ್ಯಮಂತ್ರಿ ಬಿಜಲಿ ಬಿಲ್ ಸಮಾಧಾನ ಉಟ್ಟ ಸಮಯ 30 ಸೆಪ್ಟೆಂಬರ್ ಏವ್ನ ಪೆಡಿಸಿ ಕಿತ್ತೋಳ್. ಇಂದೇ ಸಮಾಚಾರ ಕೊಂಡೆ. ಸಂಸತ್ ಮುಸುರ್ ಕಾಲಂತ ಸತ್ರ ಇದ್ದೇ ಲೇಂಜ್ದ 20 ತಾರೀಖ್ ತಿನ್ನ ಮೊದಲು ಆಯಂತ ಅದ್ 13 ಆಗಸ್ಟ್ ಏವ್ನ ಚಲೇಮ್ ಆತ. ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜು ಕೆತ್ತೊಡ್ಕಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು 20 ಜುಲೈ ತಿನ್ನ ಸಂಸತ್ ಮುಸುರ್ ಕಾಲಂತ ಸತ್ರ ಉದಿಕಿಯಾನ್ ಸರ್ಕಾರದ ಪ್ರಸ್ತಾವಕ್ಕಿನ್ ಮಂಜೂರಿ ಇತ್ತ. ಸೋಷಿಯಲ್ ಮೀಡಿಯಾ ಪೋಸ್ಟ್ದಾಗ ಶ್ರೀ ರಿಜಿಜು ಕೆತ್ತೊಡ್ಕಿ ಸತ್ರ ತಗ ರಾಷ್ಟ್ರೀಯ ಮಹತ್ವದ ಮಾಟಾಕಿನ್ ವ್ಯಕ್ತಿತ್ವರ್ ಅವ್ರ ಫೈಸಲ ಪೈತಾನ್ ಭೂತ ಆಯನದ್ ಮಿಂದೆ. ಕೇಂದ್ರೀಯ ಗೃಹ ಆಡ್ ಸಹಕಾರಿತಾ ಮಂತ್ರಿ ಅಮಿತ್ ಶಾ ಅತ್ತದ್ 6 ತಾರೀಖ್ ಜುಲೈ ತೆ ಸಹಕಾರಿತಾ ಮಂತ್ರಾಲಯದ ಯಂಗ್ವಾ ಸ್ಥಾಪನಾ ದಿನಂ ಸಮಾರೋಹ ತಗ ಸಾಮಿಲ್ ಅತ್ತೋರ್. ಇದ್ಮೋಹಕತೆಯವರ್ ಕೆತ್ತೊಡ್ಕಿ ಸಹಕಾರಿ ಆಂದೋಲನ ಸುಧಾರ್ ಡಿಜಿಟಲೀಕರಣ ಆಡ್ ಪೇಸೇವರ್ ಪ್ರಬಂಧಂತ ಮಾಧ್ಯಮ ತೆ ವಿಸ್ತಾರ್ ಆಸ್ ಒಂಡ್ ಪೂನ ಚರಣ್ ತೆ ಪ್ರವೇಶ್ ಕಿ ಅಂತ. ತಿರುಮಾಲ್ ಶಾ ಕೆತ್ತೊಡ್ಕಿ ರಾಷ್ಟ್ರೀಯ ಸ್ತರ್ತ 9 ಪ್ರಮುಖ ಸಹಕಾರಿ ಸಮಿತಿ ಬನ ಕಿತ್ತ ಮಿಂದೆ. ಅವ್ರ ಕೆತ್ತೊಡ್ಕಿ ಸಹಕಾರಿತಾ ಮಂತ್ರಾಲಯ ಅತ್ತಾವ್ ಎಂಗ್ ವರ್ಷ ತಿನ ಸಹಕಾರಿತಾ ಇಸಾಬ್ ತೆ ಪೂನ ಭೂತ ಕಿ ಅಂತ. ಅದೇಂತೆ ಮಂತ್ರಾಲಯ ತಾಕೆಟ್ ಲಾಖೋ ಬಸಾಯಕಿನದ್ ಬತ್ಕಾಡ್ ಬದ್ಲೇಮ್ ಅತ್ತ. ತಿರುಮಾಲ್ ಶಾ ಕಿಸಾನಿಡ್ ಜೈವಿಕ ಖೇತಿ ಬುತ ಕಿಯಾನ್ ಆಡ್ ರಾಸಾಯನಿಕ ಕತ್ ಔಡ್ ದವೈತ ಉಪಯೋಗ ಕಮ್ ಕಿಯಾನ್ ಗುಹಾರ್ ಕಿತ್ತೋಡ್. ಅವ್ರ ಕೆತ್ತೊಡ್ಕಿ ಅತ್ತವ್ ಎಂಗ್ ವಡ್ಸಾತೆ ಸಹಕಾರಿ ಪ್ರಣಾಳಿಕಿನ್ ಪೂನ ಇಸಾಪ್ತಿ ಚಲ ಕಿಯಾನ್ ತಾ ನೆಕ್ಕೈನೆಲ್ಲ ಆಯಂತ ಇಂಜೋ ಕೆತ್ತೋಡು. ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ 1 ತಾರೀಖ್ ಜುಲೈ ತಿನ ವಿಕ್ಸಿತ್ ಭಾರತ್ ರೋಜ್ಗಾರ್ ಅವ್ರ ಆಜೀವಿಕಾ ಗ್ಯಾರಂಟಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಅಧಿನಿಯಮ್ ಲಾಗು ಅತ್ತಾಂಕ್ ನೆಕ್ಕೈ ವೇಡ್ಕ ಅತ್ತೋಡ್. ಶ್ರೀ ಸಿಂಗ್ ವಿಡಿಯೋ ಕಾನ್ಫರೆನ್ಸಿಂಗ್ ಇಸಾಪ್ತೆ ಇದ್ ಮಿಷನ್ ತಲೆ ಕೊಂಡೆ ರಾಜ್ಯಕ್ಕಿನ್ ಮೈದೆ 25,000 ಕರೋಡ್ ರೂಪಾಯಿನದ್ ಸಹಾಯತಾ ರಾಶಿ ಪೈಸಾ ಜಾರಿ ಕಿ ಸಿತ್ತೋಡ್. ಶ್ರೀ ಚೌಹಾನ್ ಕೊಂಡೆ ರಾಜ್ಯಕ್ಕಿನ್ ಆಡ್ ಕೇಂದ್ರ ಶಾಸಿತ ಪ್ರದೇಶ ತೋರ್ ಗ್ರಾಮೀಣ ವಿಕಾಸ ಮಂತ್ರಿ ಲೋರ ಸಂಗೆ ವಿಬಿಜಿ ರಾಮ್ಜಿ ಉವಾಟ್ಕಿನದ್ ಭೂತಾತ್ಲಯ ಸಮೀಕ್ಷಾ ವೆಂಡ್ ಕಿತ್ತೋಡ್. ಓರ್ ಕೆತ್ತೋಡ್ ಕಿ ಏಂಗ್ ಜುಲೈ ನೆಟಿನ್ ಜಾರಿ ಕಿತ್ತದ್ ಪಹಲಾ ಕಿಸ್ತ ಉದ್ದೇಶ ಇದ್ ಮಿಂದೆ ಕಿ ರಾಜ್ಯಕ್ಕಿ ನಗ ಪರ್ಯಾಪ್ತ ಪೈಸಾ ಮಂದವಾಲೆ ಬಾಡಿದ್ಕೆ ಕೂಲಿ ಪೈಸಾ ಮಜ್ದೂರಿ ಇಯನ 15 ದಿನ ಲೋಪ ಆಯವಾಲೆ. ಅವ್ರ ಕೆತ್ತೊಡ್ಕಿ ಮನ್ರೇಗಾ ಲಾಗು ಆಯನದ್ ಮೂನ್ ವೆಡ್ಸಾ ದೀಬೆ ಸಮಯ ಲಗೆ ಮಾಸ್ ಮತ್ತ ಮತಿ ವಿಕ್ಸಿತ್ ಭಾರತ್ ಜಿ ರಾಮ್ಜಿ ಕೊಂಡೆ ದೇಶಂ ತಗ ಅಚಾಮ್ ಒಂಡೊಯ್ ದಿನತೆ ಲಾಗು ಅತ್ತ. ಶ್ರೀ ಚೌಹಾನ್ ಕೆತ್ತೊಡ್ಕಿ ವಿಬಿಜಿ ರಾಮ್ಜಿ ಯೋಜನಾ ತಗ ಮಜ್ದೂರಿ ಮೌಲತೆ ಕಮ್ ತೆ ಕಮ್ 10% ಪೆಡಿಸಿಕಿತ್ತದ್ ಮಿಂದೆ. ಭಾರತೀಯ ಜನಸಂಘ ತೋರ್ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿನದ್ ಪುಟುಲ್ ದಿನಂ 6 ಜುಲೈ ನೆಟೆನ್ ಓನ್ಕಿನ್ ಸುರ್ತಕಿ ಶ್ರದ್ಧಾಂಜಲಿ ಮೊಡಕ್ತೋರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಡಾಕ್ಟರ್ ಮುಖರ್ಜಿನದ್ ಪುಟುಲ್ ದಿನಾಂತೆ ಓನ್ಕಿನ್ ಸುರ್ತಕೀಸ್ ಓನ್ಕಿನ್ ರಾಷ್ಟ್ರಂ ತಲೆ ನಿಸ್ವಾರ್ಥ ಸೇವಾ ಕಿತ್ತೋಡ್ ಇಂಜೋ ಕೆತ್ತೋಡ್. ಅಗಾನ್ ಛತ್ತೀಸ್ಗಢ ತೋರ್ ರಾಜ್ಯಪಾಲ ರಮೇಶ್ ಡೇಕಾ ಲೋಕಭವನ್ ತೆಗ ಆಡ್ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯ್ ರಾಯ್ಪುರ್ ತ ತಮ್ಮ ಮಂದಾನ್ ಲೋತ್ ತಗಟಿನ ಡಾಕ್ಟರ್ ಮುಖರ್ಜಿ ಕಿನ್ ಶ್ರದ್ಧಾಂಜಲಿ ಮೊಡಕ್ತೋರ್. ಇದ್ಮೋಹಕತೆ ರಾಜ್ಯಪಾಲ್ ಕೆತ್ತೋಡ್ ಕಿ ಡಾಕ್ಟರ್ ಮುಖರ್ಜಿ ರಾಷ್ಟ್ರಂ ತ ಏಕ್ತಾ ಅಖಂಡತಾ ಅವ್ರ ಲೋಕತಾಂತ್ರಿಕ ಮೂಲ್ಯ ಕಿ ನಗ ಸಮರ್ಪಣ್ ಸೊಬ್ಬೆ ದೇಶಂ ತಲೆ ಪ್ರೇರಣಾ ಸ್ರೋತ್ ಮಿಂದೆ. ಅಗಾನ್ ಮುಖ್ಯಮಂತ್ರಿ ಕೆತ್ತೋಡ್ ಕಿ ಡಾಕ್ಟರ್ ಮುಖರ್ಜಿ ತೋಹತ್ತ ಅರ್ತೆ ಅಂಜುರೇನ್ ಮಮ್ಮ ವಿಕ್ಸಿತ್ ಭಾರತ್ ತಿನ್ ಪಾಡಿತೋಮ್. ಶ್ರೀ ಸಾಯ್ ಕೆತ್ತೊಡ್ಕಿ ಛತ್ತೀಸ್ಗಢದ ಏಂಗ್ ಸಂಭಾಗ ಮುಖ್ಯಾಲಯ ಆಡ್ಕೊಂಡೆ ಜಿಲ್ಲಾ ನಗ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿನದ್ ಮೂರ್ತಿ ಸ್ಥಾಪನಾ ಕಿಂತೋರ್. ಇದೇನ್ ಲಯ ಕಮ್ ತೆ ಕಮ್ 10 ಕರೋಡ್ ರೂಪಾಯಿ ಸ್ವೀಕೃತ ಕಿಸಿತ್ತೋಡ್. ಛತ್ತೀಸ್ಗಢ ಸ್ಟೇಟ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ತೋರ್ ಮುಖ್ಯಮಂತ್ರಿ ಬಿಜಲಿ ಬಿಲ್ ಸಮಾಧಾನ ಉಟ್ಟ ಸಮಯ 30 ಸೆಪ್ಟೆಂಬರ್ ಏವ್ನ ಪೆಡಿಸಿ ಕಿಯಾನ್ ಆದೇಶ ಜಾರಿ ಕಿಸಿತ್ತೋಡ್. ಯೋಜನಾ ಹಿಸಾಬ್ತೆ ಘರೇಲು ಬಿಪಿಎಲ್ ಅವ್ರ ಕೃಷಿ ಶ್ರೇಣಿ ತೋರ್ ಪಾತ್ರ ಉಪಭೋಕ್ತಾ ಲೋರ್ಕ್ ಬಕಾಯಾ ಬಿಜಲಿ ಬಿಲ್ ತ ಮೂಲ್ ಪೈಸಾ ಅವ್ರ ಅಧಿಭಾರ ತಗ ನಿಯಮ ಹಿಸಾಬ್ತೆ ಚೂಟ್ ಇಯಂ ತೋಡ್. ಪವರ್ ಕಂಪನಿ ತೋರು ಪಾತ್ರ ಉಪಭೋಕ್ತಾ ಲೋರ್ಕ್ 30 ಸೆಪ್ಟೆಂಬರ್ ಏವ್ನ ಯೋಜನಾ ತ ಲಾಭಾಂ ಪೊಯ್ತಾನ್ ಗುಹಾರ್ ಕಿತ್ತೋಡ್. ಕೆತ್ತದ್ ಮಿಂದೆ ಕಿ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯ್ ಮುಖ್ಯಮಂತ್ರಿ ಬಿಜಲಿ ಬಿಲ್ ಸಮಾಧಾನ ಉಟ್ಟ ಸಮಯ ಒಂಡ್ ಲೇಂಜ್ ಪೆಡಿಸಿಕಿಯಾನ್ ಘೋಷಣಾ ಕೀಸ್ ಮತ್ತೋಡ್. ಛತ್ತೀಸ್ಗಢಕ್ಕಿನ್ ಖರೀಫ್ ಫಸಲ್ ತ ಮೈದೆ 46,800 ಮೆಟ್ರಿಕ್ ಟನ್ ಡಿಎಪಿ ಖತ್ ಆವಂಟಿತ್ ಕೀಸ್ ಇತ್ತೋಡ್. ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯ್ ಇದೇನ್ಲೈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡ್ ಕೇಂದ್ರೀಯ ಉರ್ವರಕ ಮಂತ್ರಿ ಜೆಪಿ ನಡ್ಡಾಕಿನ್ ಆಭಾರ್ ಇಂಜೋ ಕೆತ್ತೋಡ್. ಮುಖ್ಯಮಂತ್ರಿ ಕೆತ್ತೋಡ್ ಕಿ ಡಿಎಪಿ ದೊರಕತಾಂಗ್ ಕಿಸಾನ್ ಹಿಡ್ ಸಮ್ಯತೆನೆ ಖತ್ ದೊರಕಿತ. ಅದ್ ಕೆತ್ತ ಕಿ ರಾಜ್ಯತ್ತೆಗ ಯೂರಿಯಾ 39 ಮಿಂದೆ ಮತಿ ಇಂಜೆ ಖರೀಫ್ ಫಸಲ್ ತ ಮೈದೆ ಖತ್ ನರ್ಗೆ ವಾಸ್ ಮಿಂದೆ.
राज्य सरकार के तन हिसाब ते प्रदेश तक खरीफ सीजन तमय दे रासायनिक खत ने कायमिन दे 30 जून एवं 13,16,000 मेट्रिक टन ते दीबे खत जमा किता मिन दे नीरे तीना ईड दीबे मिन दे जुलाई ते छत्तीसगढ़ की 46,100 टन डीएपी और वेंडोरकता इंडियाना किसान 7,27,000 मेट्रिक टन ते दीबे खत तू सितोर आर कम ते कम 1,89,000 मेट्रिक टन खत और वेंड मिन दे सरकार के तकी खरीफ सीजन ते किसान खत त कमी इल्ला नई दिल्ली तक 16वें वित्त आयोग त अनुशंसा तलय आसमत्तद राष्ट्रीय कार्यशाला तग छत्तीसगढ़ तोर उप मुख्यमंत्री विजय शर्मा शामिल आसमत्तोर कार्यशाला तग ग्रामीण स्थानीय निकाय किन लय अनुदान त अनुशंसा त जानकारी इतोड़ इदेन हिसाब ते छत्तीसगढ़ किन वायन एंग वर्षात लोपा 11,664 करोड़ रुपया नद अनुदान दुर किता छत्तीसगढ़ तद निकाय पेदरगढ़ तद पंडवानी पाटापारनद पद्म विभूषण डॉक्टर तीजन भाई अत्तद एंग तारीख जुलाई ने टेंडो ली अत्ता अदनर के समय तीना बीमार स्मत्ता तन इलाज रायपुर त एम्स तग आसोर मत्ता राष्ट्रपति द्रौपदी मुर्मू उपराष्ट्रपति सीपी राधाकृष्णन प्रधानमंत्री नरेंद्र मोदी छत्तीसगढ़ तो राज्यपाल रमेन डेका और मुख्यमंत्री विष्णुदेव ना संगेन और वे नेतलोर तीजन भाई डोलकतांक नरगे दुख हत्तोड़ प्रधानमंत्री तीजन भाई डोलकतांक नरगे दुख कास्तन व सोशल मीडिया पोस्ट तक केत्तोड़ की छत्तीसगढ़ त लोक कला की नकाय नल्ला प्रस्तुति इस मंज दुनिया में तक अलग पहचान बना किता अड्डोलियतांक कला और संस्कृति दुनियात लय उन बिड़िया क्षति अत्ता इंजो के तोड़ अगान मुख्यमंत्री के तोड़ की तीजन भाई नकाय नला पाटा पारन मत्ता अद लोक परंपरा किन राका की स्तासान हिसाब ते छत्तीसगढ़ ता सांस्कृतिक पहचान किन दुनिया में तगा एवी कित्ता तीजन भाई किन 1 जुलाई नेटेन दुर्ग जिला ता अदेन नार गनियारी तग राजकीय सम्मान ते पहुंचित तोड़ अदेन मर दिलहरण अदेन की सित तोड़ अदेन मुन्ने पुलिस तोर गार्ड ऑफ ऑनर वेंड इत्तोड़ इद मोहकते स्कूल शिक्षा मंत्री गजेंद्र यादव आर सांसद विजय बघेल न संगेन नरगे जनप्रतिनिधि लोर अधिकारी लोर कलाकार लोर साहित्यकार लोर संगेन हजारों मूल अदेन आखिरी दर्शन किया लय पोहतलय अंज मत तोड़ छत्तीसगढ़ दिव्यांगजन वित्त और विकास निगम ताकेट 11,000 दिव्यांग लोरक और किन रोजगार तलय कर्जा इयान लक्ष्य की तदमिन दे छत्तीसगढ़ दिव्यांगजन वित्त और विकास निगम तोर अध्यक्ष लोकेश कावड़िया नरगे बैंक तोरा बैठका पोइस उवाट की न समीक्षा कित तोड़ और कित तोड़ की हितग्राही लोर कौशल विकास प्रशिक्षण

0: ಶಕ್ತಿ ಅವ್ರ ಸ್ವಾಮಿ ವೆಣ್ ನೆಕ್ಕ ಎನ್ನೆಲ್ಲ ಪ್ರದರ್ಶನ ಕಿತ್ತೋಡ್. ಬಸ್ತರ್ ಜಿಲ್ಲಾತ ಜುಯ್ ಮಂದಾನ್ ಅವ್ರ ಗುಪ್ಪ ಕ್ಷೇತ್ರ ನಗ 141 ಬ್ಯಾಂಕ್ ಸಕಿಲೋರ್ ನಾರ್ ನಾರ್ ಬ್ಯಾಂಕಿಂಗ್ ಸೇವಾ ಇವಿಕಿ ಅಂತೋಡ್. ಮೈಕ್ರೋ ಎಟಿಎಂ ಅವ್ರ ಆಧಾರ್ ಆಧಾರಿತ ಭುಕ್ತಾನ್ ಹಿಸಾಬ್ತೆ ನಾರ್ ತೋರ್ಕಿ ನಗದ್ ಪೈಸಾ ಟೆಂಡನಾದ್ ಜಮಾ ಕಿಯನಾದ್ ಪಾಸ್ಬುಕ್ ತೆ ಪೈಸಾ ಚೆಕ್ ಕಿಯನಾದ್ ಲೆಕ್ಕಟ ಸುವಿಧಾ ನಾರ್ ತಗಾನ್ ದೊರ್ಕಂತ. ಸಂಗೆ ನಾರ್ ತೋರ್ಕ್ ಡಿಜಿಟಲ್ ಭುಕ್ತಾನ್ ಸುರಕ್ಷಿತ ಬ್ಯಾಂಕಿಂಗ್ ಆಡ್ ವಿತ್ತೀಯ ಸುರಕ್ಷಾ ತಲೆ ಜಾಗರೂಕ್ ವೆಂಡ್ಕಿ ಅಂತೋಡ್. ಅದೇನ್ ಕೆ ನಾರ್ ನಗ ಆನ್ಲೈನ್ ಪೈಸಾ ಇಯನ ಪೊಯ್ತಾನ ಭೂತ ಆಯಂತ. ಜೂನ್ ಲೇಜ್ ತೆ ಬ್ಯಾಂಕ್ ಸಕಿಲೋರ್ ಪೆನ್ಷನ್ ಮಹತಾರಿ ವಂದನ್ ಮನ್ರೇಗಾ ಅವ್ರ ಯೋಜನಾ ತ ಸಂಗೇನ್ ವಿಬಿಜಿ ರಾಮ್ಜಿ ಯೋಜನಾ ತೆ ಕರೋಡೋ ಪೈಸಾ ಭುಕ್ತಾನ್ ಕಿತ್ತೋಡು. ಇದೇಂತೆ ನಾಟೆನೋರ್ ಖಾಸಿತ್ ಕೆ ಸಿಯಾನಿರ್ ಮುತ್ತೇಕಿನ್ ಆಡ್ ಕುಟಾಲ್ ಕುಬ್ರಲ್ಲೋರ್ ಬ್ಯಾಂಕ್ ದಯಾನ್ ಜರ್ರತ್ ಇಲ್ಲ. ಅಗಾನ್ ಬ್ಯಾಂಕ್ ಸಕಿಲೋರ್ ಸಮೂತ ಮುತ್ತೆ ಸುಡ್ಲ ವ್ಯಾಪಾರಿಲೋರ್ ಆಡ್ ನಾಟೆನ್ ಕುಟುಂಬ ತೋರ್ಕ್ ದಿನಾಲ್ ಬೈ ಬಚತ್ ಕಿಯನ ಬ್ಯಾಂಕ್ ಖಾತತ ಉಪಯೋಗ ಆಡ್ ಆನ್ಲೈನ್ ಪೈಸಾ ಇಯನದ್ ಪೊಯ್ತಾನದ್ ನೆರೆಸಿ ಕಿ ಅಂತ. ನಾರಾಯಣಪುರ ಜಿಲ್ಲಾತ ಅಬುಜ್ ಮಾಡ್ತಾಗ ಕಾಫಿ ತ ಖೇತಿ ಮೊದಲ್ ಕಿಯಾದ್ಲೈ ತಯಾರಿ ಆಯಂತ. ಇದ್ ಬುತಾತ್ಲೆ ಜಿಲ್ಲಾ ಕಲೆಕ್ಟರ್ ಭಾರತ ಸರ್ಕಾರ ತ ಕಾಫಿ ಬೋರ್ಡ್ ತ ವಿಶೇಷಜ್ಞಲೋರ ಸಂಗೇನ್ ಕುತುಲ್ ಕಚ್ಚಾಪಾಲ್ ಕೊಡ್ಲಿಯಾರ್ ಇರಕ್ ಭಟ್ಟಿ ಆಡ್ ತೋಕೆ ತ ಸಂಗೇನ್ ಏರೆ ತ ನಾಟೆ ಕ್ಷೇತ್ರದ ತಗ್ಗ ಅಂಜ್ ಊಡ್ತೋರು. ವಿಶೇಷಜ್ಞಲೋರ್ ಕೆತ್ತೋಡ್ಕಿ ಈಗ ತ ಜಲವಾಯು ಆಡ್ ತೋಡಿ ಕಾಫಿ ಪುಟಿ ಕಿಯಾಲಯ ನೆಕ್ಕಾಯ್ನಲ್ಲ ಮಿಂದೆ ಪರಿಯೋಜನಾ ತೆ ಅಗ ಮಂದನೋರ್ ನಾರ್ತೋರ್ ಅವ್ರ ಸಮೂಹಕ್ಕಿನ್ ಜೋಡಾಕೀಸ್ ರೋಜ್ಗಾರ್ ಆಡ್ ಕಮೈತ ಮೋಹಕ ಪುಟಿ ಕೀನ್ ತೋರು. ಅಣ್ಣಾಮ್ತೆ ಭೂಮ್ತ ಚಯನ್ ಆಡ್ ನರ್ಸರಿ ತಯಾರಂತ ಕಾಫಿ ಬೋರ್ಡ್ ತ ಅಧಿಕಾರಿ ಕೆತ್ತ ಹಿಸಾಬ್ತೆ ಕಲೆಕ್ಟರ್ ಜಿಲ್ಲಾ ತೋರ್ ಅಧಿಕಾರಿ ಅವ್ರ ಕರ್ಮಚಾರಿ ಟ್ರೇನಿಂಗ್ ತಲೆ ಒಡಿಶಾ ತ ಕೋರಾಪುಟ್ ಲೋಹತನದ ನಿರ್ದೇಶ ಇತ್ತ. ಅಗಾನ್ ಅಧಿಕಾರಿ ಕಾಫಿ ಪುಟಿಕಿಯಲಯ ಪೊದ್ಲಾಕಿನ್ ಪ್ರಬಂಧನ್ ಅವ್ರವೆಂಡ್ ಜರೂರಿ ಭೂತ ಸಿಕೆ ಮಾಂತೋರ್ ಆಡ್ ಜಿಲ್ಲಾ ತಗ ವಾಸಿ ನಾರ್ ತೋರ್ ಕಿಸಾನ್ ಹಿಡ್ ನೆರೆಸಿ ಕಿಂತೋರ್. ಬಸ್ತರ್ ಜಿಲ್ಲಾ ತಗ ಕೀಕೆ ಪೋರ್ಪಾನ್ ತಾನ್ ಬಡವ ಇಯಲೈ ಮತ್ಸ್ಯ ವಿಭಾಗ ತೋರ್ ಇಂಜಿಯಾನ 7,25,00,000 ತೆ ದಿಬೆ ಪಿಲ ಕೀಕೆ ಮಾಡಿತ್ತೋಡ್. ಕೀಕೆ ವಿಭಾಗ ತೋರ್ ಉಪ ಸಂಚಾಲಕ ಮೋಹನ್ ರಾಣಾ ಕೆತ್ತೋರ್ ಕಿ ಜಿಲ್ಲಾ ತಗ ಇಯೇಡ್ 9,50,00,000 ಕೀಕೆ ಬೀಜ್ ಉತ್ಪಾದನ್ ತ ಲಕ್ಷ್ಯ ಮೆಂದೆ ಕೀಕೆ ಪೋರ್ಪಲೈ ವಾಟ್ ಇಸಾಬ್ ತೆ 13 ಮಾನೆಡ್ಕಿನ್ 3,25,00,000 ಪಿಲಕೀಕೆ ತೂಸಿತ್ತೋಡ್. ಅಗಾನ್ ಕೀಕೆ ಸಹಕಾರಿ ಸಮಿತಿ ಆಡ್ ಮುತ್ತೇನ ಸಮುತೋರ್ಕ್ ವೆಂಡ್ ಲೀಜ್ ಈಸ್ಮಂಡ್ ಕೀಕೆ ಪೋರ್ಪನ ತಾನ್ ಪೆಡ್ಸಿ ಕೀಸ್ ನಾರ್ ತೋರ್ಕ್ ರೋಜ್ಗಾರ್ ತೆ ಬಡಾವಾ ದೊರ್ಕಿತ. ದಂತೇವಾಡ ಜಿಲ್ಲಾತೆ ಕಾರ್ಲಿ ತಗಮಂದಾನ್ ಲೈಲಿವುಡ್ ಕಾಲೇಜ್ ಬೈಲ್ ತಗ್ಗ ಫ್ಯಾಷನ್ ಶೋ ಆಸ್ಮತ್ತ. ಅಗ ನಾಟೆನ್ ಲೇಯೋರ್ ತಮ್ಮ ಪ್ರತಿಭಾ ಆಡ್ ಫ್ಯಾಷನ್ ಡಿಸೈನ್ ತಿನ್ ತೋರ್ಸಿತ್ತೋರ್. ಕಾರ್ಯಕ್ರಮ ತಗ ಸಿಕೆ ಮಾಯನೋರ್ ತಮ್ಮ ಕೈದೆ ಪಾಡ್ತಾವ್ ಡಿಸೈನ್ ತಿಯಾರ್ ಕೀಸ್ ರ್ಯಾಂಪ್ ವಾಕ್ ಕೀಸ್ ನೆಕ್ಕೈನೆಲ್ಲ ತೋರ್ಸಿತ್ತೋರ್. ಕೊಂಡಗಾಂವ್ ಜಿಲ್ಲಾ ತ ರಕ್ಷಿತ್ ಕೇಂದ್ರ ತಗ ಆಯನ್ ಫಿರಿತೆ ಮೇಂದೂಲ್ ದುರ್ಸ್ತಾಸನ್ ಪ್ರಶಿಕ್ಷಣ ಪೊಯ್ತನೋರ್ಕ್ 110 ಅಭ್ಯರ್ಥಿ ಲೋರ್ಕ್ ವಿಧಾಯಕ್ ಲತಾ ಹುಸೇಂಡಿ ಟ್ರೇಕ್ ಸೂಟ್ ಕುಡ್ತಾ ಆಡ್ ಕರ್ಸನದ್ ಬೂಟಿ ತೂಸಿತ್ತ. ಇದ್ ಮೊಹಕತೆ ಅದ್ಕೆತ್ತಕಿ ನಾಟೆನ್ ಕ್ಷೇತ್ರ ತೋರ್ ಲೇಯೋರಗ ಪ್ರತಿಭಾತ ಕಮ್ಮಿ ಇಲ್ಲ. ನೆಲ್ಲ ನೆರೆಸಿದ್ಕೆ ನೆಲ್ಲ ಸಾಮಾನ್ ಇತ್ಕೆ ಓರ್ ಪುಲಿಸ್ ಸೇನಾ ಅವ್ರವೆಂಡ್ ಸುರಕ್ಷಾ ಬಲ್ತ ಚಯನ್ ಆಸ್ ಪ್ರದೇಶ ತಪ್ಪೆದೇರ್ ಗಡ್ಸ ಪರ್ದಿತೋರ್. ಅದ್ಕೊಂಡೆ ಅಭ್ಯರ್ಥಿ ಲೋರ್ಕ್ ಅನುಶಾಸನ್ ಮೆಹನೋತ್ ಆಡ್ ಅಟಕೆನ್ ಸಿಕೆಂ ಆಸೋರ್ ಮಂಜ್ ತನ್ವ ಲಕ್ಷ್ಯಕ್ತಿನ್ ಪೂರಾ ಕಿಯಲಯ ಕೆತ್ತ. ಮಾರೆಂಗಾಡ್ ಪ್ರಮುಖ ಸಮಾಚಾರ ವೆಂಡೋಂಡ್ ತೇಪ್. ಸಂಸತ್ತ ಮುಸುಡ್ ಕಾಲಾಂತ ಸತ್ರ 20 ಜುಲೈ ತೆ ನಮದು ಅಂತ ಕೇಂದ್ರೀಯ ಗ್ರಾಮೀಣ ವಿಕಾಸ್ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ವಿಬಿಜಿ ರಾಮ್ಜಿ ಅಧಿನಿಯಮ್ ಹಿಸಾಬ್ತೆ ಕೊಂಡೆ ರಾಜ್ಯಕ್ಕಿನ್ ಲೈ 25,000 ಕರೋಡ್ ರೂಪಾಯಿನ ಸಹಾಯತಾ ರಾಶಿ ಪೈಸಾ ಜಾರಿ ಕಿತ್ತೋಡ್. ಛತ್ತೀಸ್ಗಢ ತ ಏಯಿಂಗ್ ಸಂಭಾಗ ಮುಖ್ಯಾಲಯ ಆಡ್ಕೊಂಡೆ ಜಿಲ್ಲಾ ನಗ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿನದ್ ಮೂರ್ತಿ ಬನಾಕಿ ಇತ್ತೋರ್. ಮುಖ್ಯಮಂತ್ರಿ ಬಿಜಲಿ ಬಿಲ್ ಸಮಾಧಾನ ಉವಾಡ್ತ ಸಮಯ 30 ಸೆಪ್ಟೆಂಬರ್ ಎವ್ನ ಪೆಡ್ಸಿ ಕಿತ್ತೋರ್. ಇದೇನ ಸಂಗೇನ್ ಗೋಣಿ ಸಮಾಚಾರ ಬುಲೆಟಿನ್ ತ ಇವ್ ಮಾಟ ಈಗೈ ಮಾರ್ತಾ ಜೋಹಾರ್.
1: अभी आप सुन रहे थे गोंडी समाचार बुलेटिन. मीडियम वेव पर ये आकाशवाणी का जगदलपुर केंद्र है.